0: ಥಕಿಟ ಥಕಿಟ ಧಿಮಿ
1: ಧೀರನ ಧೀರನ ನಾನ
0: ನಾಟ್ಯಂ
1: ಧೀರನ ಧೀರನ ನಾನ
0: ಥಕಿಟ ಥಕಿಟ ಧಿಮಿ
1: ಧೀರನ ಧೀರನ ನಾನ
0: ಲಾಸ್ಯಂ ನಮಕ ಚಮಕ ಸಹಜಂ ನಟತ್ ಪ್ರಕೃತಿ ಪಾದಜಂ ನರ್ತನ ಮೇ ಶಿವ ಕವಚಂ ನಟರಾಜ ಪಾದ ಸುಮರಜಂ
1: ಧೀರನ
0: ಧೀರನ
1: ಧೀರನ